0: ಏನ ಬದ್ಧೋ ವಲಿ ರಾಜ ದಾನವೇಂದ್ರೋ ಮಹಾಬಲ ತೇನ ತ್ವಾಂ ಅನುಬಧ್ನಾಮಿ ರಕ್ಷೇ ಮಾಚಲ ಮಾಚಲ ಅದ ಗುರುವಂದನ ಕರಿಷ್ಯೇ ನಾವು ಪ್ರಣಾಮ ಅಂಡ್ ಆಸ್ಕ್ ಫಾರ್ ದೀಕ್ಷಾ ಯು ವಿಲ್ ಸಿಟ್ ಫಸ್ಟ್ ಡೌನ್ ಯು ವಿಲ್ ರಿಕ್ವೆಸ್ಟ್ ಫಾರ್ ದೀಕ್ಷಾ ದಟ್ ವೆರಿ ಆಸ್ಪಿಷಿಯಸ್ ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ಮನ್ನಾಥೋ ಶ್ರೀ ಜಗನ್ನಾಥ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರವೇ ನಮಃ ನಾವು ಮೇಕ್ ದ ದಂಡವತ್ ಪ್ರಣಾಮ ಟು ಹ್ಯಾವ್ ದೀಕ್ಷಾ ದಿಸ್ ಇಸ್ ವೆರಿ ಆಸ್ಪಿಷಿಯಸ್
1: ಕಾರ್ಯ विक्रम अटी आवे ने ठेठ बारे कहीं करो बारे कहीं करो ना ना
2: ओके

0: ಜನ್ಯೌನಃ ವರ್ಷದು ಬಲವದ್ಯೂನೌ ಗದಯ ಪಚ್ಯಂತಾಂ ಯೋಗಕ್ಷೇಮಃ ನಃ ಕಲ್ವಂತಾಂ ಸ್ವಾಹಾ ಬ್ರಹ್ಮಣೇ ಸ್ವಾಹಾ. ಓಂ ಸಜೂಷ ಇಂದ್ರಸಗೃಣೋ ಮರುದ್ಭಿಃ ಸೋಮಂ ಪಿದ ಪಿತೃಃ ಸೂರಂ ವಿದ್ವಾನ್ ಜಯಿ ಶತ್ರುಂ ರಪಮೃದನೋ ಸ್ವಾದಾತ ಭಯಂ ಕೃಣೋಯಿ ವಿಶತೋ ಇಂದ್ರಾಯ
1: ಸ್ವಾಹಾ.
0: ಓಂ ಮಾದ್ವಾನಕಂ ಪ್ರದವ್ಯಾಸಂ ಸ್ಪೃಧಿ ಅರ್ಚಿರಸಿ ಸೌಶಿರಸಿ ತಪೋಸಿ ಓಂ ಯಮಾಯ.

ಸಚ್ಚಯೋನಿ ಬ್ರಹ್ಮಣೇ ಸ್ವಾಹ ಹಸ್ತೆ ಜಲಮಾದಾಯ ಓಂ ಇಮಾನಿ ದ್ರವ್ಯ ದ್ರವ್ಯಾಣಿ ಯಾಯ ಯಕ್ಷ್ಮಾಣಂ ದೇವದಾತಾಭ್ಯ ಪರಿತ್ಯಕ್ತಾನಿ ಇದಂ ನ ಮಮ ಯದಾ ದೇವತಂ ಅಸ್ತು ಸ್ವಧಾ ಓಂ ಗಣಾನಂದ್ವಾ ಗಣಪತಿಗಂ ಹವಾಮಹಿ ಪ್ರಿಯಾನಂದ್ವಾ ಪ್ರಿಯಪತಿಗಂ ಹವಾಮಹಿ ವಸೋ ಮಮ್ಮಾಹಮ ಜಾನಿ ಗರ್ಭಧಮ್ಮ ಓಂ ಗಣಪತಯೇ.

0: ಚಿತ್ ಪುರುಗ ಪಾದೋಷೀಹ ಭವದ್ಭುನ
1: ತೋ ವಿಷ್ಣುಂ ವ್ಯಕ್ರಾಮ ಚಾಜ
0: ನಾನಸನೇಯ ವಿಶ್ವಾ
1: ಶ್ರೀಪಾದೋರ್ಧ್ವ ಉದಯ
0: ಪುರುಗ ಪಾದೋಷೀಹ ಭವದ್ಭುನ
1: ತೋ ವಿಷ್ಣುಂ ವ್ಯಕ್ರಾಮ ಚಾಜ ನಾನಸ

0: ಪದರಣಾಯ ಚೋದ್ಧರಣಾಯ ಜನಮ ತೀರ್ಥ್ಯಾಯ ಕುಲ್ಯಾಯ ಜನಮ ಸಸ್ಯಾಯ ಭನ್ಯಾಯ ಜನಮ ಸಿಕ್ತಾಯ ಸ್ವಾಹಾಯ
1: ಪ್ರಭಯ್ಯಾಯ ಜನಮ ಕಿಗುಂಕ್ಷಿರಾಯ ಕ್ಷಯಣಾಯ ಜನಮ ಕಪಟ ದಿನೇಶ ಪುಲಸ್ತೆ ಜನಮ ಎನ್ಯಾಯ ಪ್ರಪತ್ಯಾಯ ಜನಮ ರುದ್ರಾಯ
0: ಸ್ವಾಹ ಓಂ ನಮೋ ವಜ್ರಾಯ ಗೋಷ್ಠಾಯ ಜನಮ ತಲ್ಪ್ಯಾಯ ಗಯ್ಯಾಯ ಜನಮ ಹೃದಯಾಯ ಜನಮಿಗಾಯ ಜನಮ ಕಾಡ್ಯಾಯ ಗವರಿಷ್ಠಾಯ ಜನಮ ಸುಸ್ಯಾಯ ಸ್ವಾಹಾಯ
1: ಹರಿತ್ಯಾಯ ಜನಮ ಪಾಗುಂ ಸವ್ಯಾಯ ರಜಸ್ಯಾಯ ಜನಮ ಲೋಪ್ಯಾಯ ಜೋಲೋಪ್ಯಾಯ ಜನಮ ಪೂರ್ವ್ಯಾಯ ಸ್ವರ್ವ್ಯಾಯ ಜನಮ ರುದ್ರಾಯ
0: ಸ್ವಾಹ ಓಂ ನಮ ಪರ್ಣಾಯ ಪರ್ಣಸದಾಯ ಚದುಗುಣಾಯ ಅಖಿದ ತೇಜ ಪ್ರಕೃತಿ ತೇಜ ನಮಸ್ ಧನಸ್ಕೃತಭ್ಯೋ ನಮೋ ನಮ ವೈಕ್ರಿಕೇಭ್ಯೋ ದೇವಾನಾ ಗಮ್ರದೇಭ್ಯೋ ನಮೋ ವಿಚಿತ್ರೇಭ್ಯೋ ವೀಕ್ಷಣಕೇಭ್ಯೋ ನಮೋ ಆ

0: ಭೂತಂ ಭವ್ಯಂ ಸರ್ವಮೇವ ಸಮಸ್ತು ನ ಸ್ವಾ. ಓಂ ಇದಂ ಪರಮೇಷ್ಠಿನ್ ವಾಗ್ದೇವಿ ಬ್ರಹ್ಮಸಂಸ್ಥಿತ ಯಯೇವ ಸೃಜತೆ ಘೋರಂ ತಯೇವ ಶಾಂತಿರನ್ನಸ್ತ ಸ್ವಾಹ. ಇದಂ ಯದ ಪರಮೇಷ್ಠಿನ ಮನೋವಾ ಬ್ರಹ್ಮಸಂಸ್ಥಿತಂ ಯೇನೇವ ಘೋರಂ ತಂ ಶಾಂತಿರಸ್ತು ನ ಸ್ವಾಹ. ಇಮಾನಿ ಯಾನಿ ಪಂಚೇಂದ್ರಿಯಾಣಿ ಮನಸಷ್ಟಾಣಿ ಇಂದ್ರಿಯಂ ಬ್ರಹ್ಮಣ ಸಂಸ್ಥಿತಾನಿ ಯೋರೇವಸರು ಘೋರಂ ದೇವ ಶಾಂತಿರಸ್ತು ನ ಸ್ವಾಹ. ಓಂ ಸಂ ನೋ ಮಿತ್ರ ಸಂ ವರುಣ ಸಂ ವಿಷ್ಣು ಸಂ ಪ್ರಜಾಪತಿ ಸನ್ನ ಇಂದ್ರೋ ಬೃಹಸ್ಪತಿ ಸನ್ನೋ ಭವತ್ಯರ್ಯಮಾ ಸ್ವಾಹ. ಓಂ ಸನ್ನ ಮಿತ್ರ ಸಂ ವರುಣ ಸಂ ವಿಶ್ವಂತಕ ಉತ್ಪಾದ ಪಾರ್ಥಿವಾಂತರಿಕ್ಷ ಸಂ ನೋ ದಿವಿ ಚರಗ್ರಹ ಸ್ವಾಹ. ತೇ ದೇವಾ ಶಾಂತಿ ಪುಷ್ಟಿದ ವರದ ಅಭಿಷ್ಟ ಸಂಕಲ್ಪ ಸಿದ್ಧ
1: ನಿತ್ಯಮೇವ
0: ತೇ ದೇವಾ ಶಾಂತಿ ಭವಂತು. ಓಂ ಭೂಸ್ ಓಂ ಸ್ವಸ್ವಾಹ
1: ಸ್ವಾಹ.
0: ಓಂ ಸ್ವಸ್ವಾಹ ಓಂ ಭೂಸ್ವಾಹ ಓಂ ಪ್ರಜಾಪತಯೇ ಸ್ವಾಹ. ಓಂ ತತ್ ಸತ್ ಬ್ರಹ್ಮಾರ್ಪಣಮಸ್ತು ಸ್ವಾಹ. ತೇ ದೇವಾ ಶಾಂತಿ ಪುಷ್ಟಿ ವರದಾಪಿಷ್ಟ ಸಂಕಲ್ಪ ಸಿದ್ಧಿ ಭವಂತು
1: ನಿತ್ಯಮೇವ. ಓಕೆ, ಸೊ ವಿ ಹ್ಯಾಡ್ ಕಂಪ್ಲೀಟೆಡ್ ದ ಸೆಕೆಂಡ್ ಆವೃತ್ತಿ ಆಫ್ ದಿಸ್ ಯಜ್ಞ. ಸೊ ವಿ ನೋ ಆಲ್ರೆಡಿ ವಿ ಟೋಲ್ ದ್ಯಾಟ್ ಭಗವಾನ್ ಇಂದ್ರ ಈಸ್ ವೇಟಿಂಗ್ ಫಾರ್ ದ ಗುಡ್ ಡೀಡ್ಸ್. ಹಿ ಆಲ್ವೇಸ್ ಲೈಕ್ ಟು ಹ್ಯಾವ್ ದ ಗುಡ್ ಡೀಡ್ಸ್. ಸೊ ಐ ಥಿಂಕ್ ವಿ ಶುಡ್ ಹ್ಯಾವ್ ಅವರ್ ಓನ್ ಗುಡ್ ಡೀಡ್ಸ್ ವೆನ್ ವಿ ಆರ್ ಡೂಯಿಂಗ್ ಸಮ್ ಯಜ್ಞಾಸ್. ಸೊ ಬಿಫೋರ್ ಸ್ಟ್ಯಾಂಡಿಂಗ್ ವಿ ವಿಲ್ ಮೇಕ್ ದ ಪ್ರಣಮಾಸ್ ಟು ಅವರ್ ಆಸನ ಆ್ಯಂಡ್ ತ್ರೀ ಟೈಮ್ ವಿ ವಿಲ್ ಸೇ ಟು ಅವರ್ ಆಸನ ಓಂ ಶಕ್ರಾಯ ನಮ ಓಂ ಶಕ್ರಾಯ ನಮ ಓಂ ಶಕ್ರಾಯ ನಮ ಅವರ್ ಆಸನ್ ಯಾ ಆ್ಯಂಡ್ ತ್ರೀ ಟೈಮ್ ಅವರ್ ಲ್ಯಾಗ್ ಒನ್ ಟೂ ತ್ರೀ ರೈಟ್ ಲ್ಯಾಗ್ ಆ್ಯಂಡ್ ಒನ್ ಟೂ ತ್ರೀ ಆ್ಯಂಡ್ ವಿ ವಿಲ್ ಸ್ಟ್ಯಾಂಡ್ ಅಪ್ ಯಾ ಆ್ಯಂಡ್ ಬಿಫೋರ್ ಸ್ಟ್ಯಾಂಡಿಂಗ್ ವಿ ವಿಲ್ ಹ್ಯಾವ್ ದ ಯು ಸಿ ವಿ ಹ್ಯಾವ್ ಟು ಮೇಕ್ ಪರಿಕ್ರಮ ಫೈವ್ ಪರಿಕ್ರಮಾಸ್ ಆ್ಯಂಡ್ ಫಸ್ಟ್ ವಿ ವಿಲ್ ಗೋ ಟು ದ ನವಗ್ರಹ ಮಂಡಲ್ ವಿ ವಿಲ್ ಮೇಕ್ ಪ್ರಣಾಮ ವಿ ಕ್ಯಾನ್ ಆಫರ್ ವಾಟ್ ಎವರ್ ವಿ ವಾಂಟ್ ಟು ದೇರ್ ಯು ಕ್ಯಾನ್ ಸೇ ಇನ್ ಅಚ್ಛಾ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಲ್ ಓಕೆ ಸೆಕೆಂಡ್ ವಿ ವಿಲ್ ಗೋ ಟು ದ ಸರ್ವತೋಭದ್ರ ಮಂಡಲ್ 264 ಡೈಟೀಸ್ ಆನ್ ಒನ್ ಫ್ರೇಮ್ ಆಫರಿಂಗ್ಸ್ ಮೇಕ್ ಪ್ರಣಾಮಾಸ್ ಟು ದ 264 ಮಂಡಲ ದೆನ್ ವಿ ವಿಲ್ ಕಮ್ ಟು ದ ಸೋಡಸ್ ಮಾತ್ರಿಕಾ ಮಂಡಲ್ ವಿ ವಿಲ್ ಮೇಕ್ ಪ್ರಣಾಮಾಸ್ ಟು ದ ಮದರ್ ಹೋಲಿ ಮದರ್ ದೆನ್ ವಿ ವಿಲ್ ಮೇಕ್ ದ ಫೈವ್ ಪರಿಕ್ರಮಾಸ್ ದೆನ್ ವಿ ವಿಲ್ ಗೋ ಫ್ರಮ್ ಹಿಯರ್ ಟು ದ ಭೂಮಿ ಪೂಜನ್ ಪ್ಲೇಸ್ ವೇರ್ ದ ಫ್ಲವರ್ಸ್ ಆರ್ ವಿ ವಿಲ್ ಮೇಕ್ ಸಷ್ಟಾಂಗ್ ದಂಡವತ್ ಪ್ರಣಾಮ್ ಟು ದ ದ್ಯಾಟ್ ಪ್ಲೇಸ್ ಆ್ಯಂಡ್ ದೆನ್ ವಿ ಆರ್ ಫ್ರೀ ಫ್ರಮ್ ದ ಸೆಕೆಂಡ್ ಆವೃತ್ತಿ ಓಕೆ ಪೊಲೀಸ್ ದೀಪನಾರಾಯಣ ಭಗವಾನ್ ಕೀ ದೇವಾದೇ ದೇವ ದೇವೇಶ್ವರ ಮಹಾದೇವ ಕೀ ಹಿಂದೂ ಧರ್ಮ ಸಮ್ರಾಟ್ ಶ್ರೀ ಮಾಧವ ಕೃಷ್ಣ ಭಗವಾನ್ ಕೀ ವಿಶ್ವಗುರು ಮಹಾಮಂಡಲೇಶ್ವರ ಪರಮನ್ ಸ್ವಾಮಿ ಶ್ರೀ ಮಹೇಶ್ವರನ ಸದ್ಗುರುದೇವ್ ಭಗವಾನ್ ಕೀ ಮಹಾಮಂಡಲೇಶ್ವರ ಸ್ವಾಮಿ ಅವತಾರ ಪುರಿಜಿ ಮಹಾರಾಜ್ ಕೀ ಆಜ್ ಕೆ ಆನಂದ ಕೀ ಮಹಾಮಂಡಲೇಶ್ವರ ಸ್ವಾಮಿ ವಿವೇಕ್ ಪುರಿಜಿ ಮಹಾರಾಜ್ ಕೀ ಬೋಲೋ ರೇ.

ಭೂಮಿ ಪೃಥೌ ಪುತ್ರೋ ಹಂ ಪೃಥಿವ್ಯಾ ಪರ್ಜನ್ಯಾ ಪಿತಾ ಸ ಊ ನ ಪ್ರಿಪೃಥು ಸ್ವಾ. ಓಂ ಯಸ್ಯಾಂ ವೇದಿಂ ಪರಿಗೃಹಣಂತಿ ಭೂಮ್ಯಾಂ ಯಸ್ಯಾಂ ಯಜ್ಞ ತನ್ವದೈ ವಿಶ್ವಕರ್ಮಾಣ ಯಸ್ಯಾಂ ಮೀಯಂತೆ ಸ್ವರವ ಪೃಥಿವ್ಯಾಂ ಮೂರ್ಧ ಶುಕ್ರ ಆಹುತ್ಯ ಪುರಸ್ತಾತ್ ಸಾ ನೋ ಭೂಮಿರ್ವರ್ಧಯ ವರ್ಧಮಾನ ಸ್ವಾಹ. ಯೋ ನ ದ್ವೇಷತ ಪೃಥಿವೀ ಯ ಪ್ರಧನ್ಯಾದೌ ಅಭಿಸಂದ ಮನಸಾ ಯೋವಧೀನ ತಂ ನೋ ಭೂಮಿರಂದ ಪೂರ್ವಕೃತ್ವಾರಿ ಸ್ವಾಹ. ಓಂ ತಜ್ಜಾ ಸ್ವೈ ಚರಂತಿ ಮೃತಿವಾಸ್ತಂ ದ್ವಿಪದ ಚತುಷ್ಪದ ತ್ವಮೇವಿ ಪೃಥಿವೀ ಪಂಚಮಾನವಾಯ ಜ್ಯೋತಿಮೃತಿ ಉದ್ಯನ್ ಸೂರ್ಯೋ ರಾಸ್

ಸ್ವಾಹಾ ಶಿವ ಸಂಕಲ್ಪ ಮಸ್ತು ಸ್ವಾಹಾ. ಓಂ ಜೈನ ಕರ್ಮಣ್ಯಪಸೌ ಮನಿ ಗೇಣೌ ಜಗ್ಯೈ ಕರ್ಣವಂತೈ ವಿದಧೈ ಹುದೀರಾ ಯದಪೂರ್ವಂ ಚಕ್ಷಮಂತ ಪ್ರಜಾನಂತನ್ನ ಮೇ ಮನಃ ಸ್ವಾಹಾ. ಓಂ ಜತ್ಪ್ರಜ್ಞಾನಮುತ ಚೈತೌ ದ್ರಶಿ ಚಯಚೌದೈರಂತರಂ ವ್ರತಂ ಪ್ರಜಾಸೌ ಯಸ್ಮನ್ನರಿದೆ ಕೇಂಚನ ಕರ್ಮ ಕ್ರಿಯ.

ಆನಂದನ್ನ ಮೇ ಮನಃ ಸಂಕಲ್ಪಮಸ್ತು ಸ್ವಾಹ. ಓಂ ಸುಸಾರತಿರಸ್ವಾನ್ ವಯನ್ ಮನುಷ್ಯಾನೀಯತೆ ಭೇಷ ವಿವಾಜಿನೈವರ ಚಿರಂಜವಿಷ್ಟ ತನ್ನ ಮೇ ಮನಃ ಶಿವ ಸಂ ಸ್ವಾಹ.

0: ಹಿರಣ್ಯೇನ ಸವಿತಾರದೇನ ದೇವೋ
1: ಜಾತಿ ಭುವನಾನಿ ಪಶ್ಯನ್ನ
0: ಸ್ವಾಹಾ ತೇ ದೇವ ಸಾಂತಿ ದ ಸೂರ್ಯನಾರಾಯಣ
1: ತ್ರೀ ಟೈಮ್ ವರ್ಸಿಂಗ್ ದಿ ಪರಿಕ್ರಮ ಆಫ್ ದ ವಾಟರ್ ಇಸ್ ದ ರೈಟ್ ಹ್ಯಾಂಡ್
0: ತೇ ದೇವ ಸೂರ್ಯನಾರಾಯಣ ಸೂರ್ಯಾಯ ನಮಃ ಸೂರ್ಯನಾರಾಯಣ ನಮಃ ತೇ ದೇವ ಶಾಂತಿ ದ ಪುಷ್ಟಿದ ವರದಾ ವಿಷ್ಣುದ ಸಂಕಲ್ಪ ಸಿದ್ಧಿದ ವರದಾ ಭವಂತು ನಿತ್ಯಮೆ ಓಂ ತಚ್ಚುರ್ದೈವೈದಂ ಪುರುಷದಾ ಶುಕ್ರಮ ಚರದ ಪಶೇಮ ಸರದ ಸತಂ ಜೀವಂ ಸರದ ಸತಂ ಜೀವಂ ಸರದ ಸದಾ ಅಬಾಗೆ ಚಲತೆ ಹಾಂ

ಯಥಾಸಮಿಪದೇ ಸಂತತುಪಡೆ ವಿಷಂ ಪುಷ್ಟಂಗ ಕಾಮೇ ಯಸ್ಮಿನ್ನನಾದು ರಾಮ ಸ್ವಾಹಾ ಓಂ ಯಾದೇ ರುದ್ರ ಶಿವಾತನೋ ಶಿವಾ ವಿಶ್ವಾ ವೇಗಜೇ ಶಿವಾ ರುದ್ರಸ್ಯ ವೇಗಜೇತಯಾ ನೋ ಮೃಡ ಜೀವಸೇ ಸ್ವಾಹಾ.

ಓಂ ತತ್ಪುರುಷಾಯ ವಿದಮಹೇ ಮಹಾದೇವಾಯ ಧೀಮಹಿ ತನ್ನೋ ಮಹೇಶ್ವರ ರುದ್ರ ಪ್ರಚೋದಯಾತ್ ಸ್ವಾಹ. ಓಂ ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಭ್ರಮಣಾಧಿಪತಿರ್ಬ್ರಹ್ಮ ಅಸ್ತು ಸದಾಶಿವಂ ಸ್ವಾಹ. ದೇ ದೇವಾ ಶಾಂತಿದ ಪುಷ್ಟಿದ ವರದ ಅಭೀಷ್ಟದ ಸಂಕಲ್ಪ ಸಿದ್ಧಿದ ಭವಂತು ನಿದ್ಧಮೇವ. ಮಹೇಶ್ವರ ಮಹಾದೇವಾಯ ನಮಃ. ಬೋಲಿ ದೇವೇಶ್ವರ ಭಗವಾನ್ ಕೀ.

0: ಮಹಾಪುಷ್ಟಾಮಯೋಪಸ್ಥಾನೈರಣಾಯ ಚಕ್ಷಯೋ ಶಿವತಮೋರಸಿಮಾತರಿನ್ಮದೋಜನಯದಾಚನಂರಿತ ಸದ್ಯಂ ಚಾಭಿದ್ದಾತ್ತಪಸವದ್ಯಜಾಯ ತದೋರಾತ್ರಿಜಾಯ ತತಸಮುದ್ರವರ್ಣವ ಸಮುದ್ರಧರ್ಣವಾದತಿ ಸಂಭತ್ಸರೋಜಾಯ ಹೋರಾತ್ರಣ ವಿದಧದ್ಮಿಗದೋಸಿ ಸೂರ್ಯಾಚಂದ್ರಮಸೋದ್ಧಾತ ಪದವಿ ಚಾಂತರಿಕ್ಷ ಮತ ಸತ್ಸ್ವಾಹ ಓಂ ಸೂರ್ಯಸ್ಸ ಮನ್ಯುಜ ಮನ್ಯುಪದಯ ಮನ್ಯುಕೃತೇಭ್ಯ ಪಾಪೇಭ್ಯೋ ರಕ್ಷಿಂತಾಂ ಯದ ರಾತ್ರಿ ಬಾಪಮಕಾಶ ಮನಸಾವಚಾಸ್ತಾಭ್ಯಾಂ ಪದಭ್ಯಾಂ ಉದರೇಣ ಶ್ರೀಷ್ಣಾರಾಧಿಷ್ಟದವಲಂ ಪದವಿ ಸ್ವಾಹ ಓಂ ಆಪಃ ಪುನಂತು ಪೃಥವೀಂ ಪೃಥವೀ ಭೂತಾ ಪುನಾತು ಮಾಂ ಪುನಂತು ಬ್ರಹ್ಮಣಸ್ಪತಿ ಬ್ರಹ್ಮ ಭೂತಾ ಪುನಾತು ಮಾಂ ಯದು ಶಿಷ್ಟಮ ಭೋಜ್ಯಂ ಯದವಾ ದುಶ್ಚರಿತ ಮಮ ಸರ್ವಂ ಪುನಂತು ಸದಾಂ ಚ ಪ್ರತಿಗ್ರಹಂ ಸ್ವಾಹ ಓಂ ಅಗ್ನಿಶ್ಚಮೇ ಅಗ್ನಿಶ್ಚಮ ಮನ್ಯುಜ ಮನ್ಯುಪದೈ ಮನ್ಯುಕೃತೇಭ್ಯ ಪಾಪೇಭ್ಯೋ ರಕ್ಷಿಂತಾಂ ಯದ ದಿವಸೈ ಪಾಪಮಕಾಶ ಮನಸಾವಚಾಸ್ತಾಭ್ಯಾಂ ಪದಭ್ಯಾಂ ಉದರೇಣ ಶ್ರೀಷ್ಣಾ ಅಹಸ್ತದ ಅವಲಂಬದ ಯದ್ಗಿಂಚ ದುರಿತಮ್ಮ ಯದಮ್ಮ ಮಾಮೃತಮ ಯೋನೋ ಸೂರ್ಯ ಜ್ಯೋತಿಷಿ ಸತ್ಯ ಜ್ಯೋತಿಷಿ ಜ್ಯೋಮಿ ಸ್ವಾಮ ಅಗ್ನಿರ್ಜ್ಯೋತಿರ್ಜ್ಯೋತಿ ಅಗ್ನಾಯೇ ಓಂ
1: We know all the about the Bhagwan Indradev. He is Sakshat giving blessings to us. But we have to collect our own good deeds. We are calling Punyas. So when we are standing three times our right leg, three times, one, two, three, on the asana, you can do together now. One, two, three. We will make pranamas to our own asana. And we will say Om Shakra in our asana. Pranamas to our asana. ಓಂ ಶಕ್ರಾಯ ನಮಃ
0: ಸಲ್ಯೂಟ್
1: ಶಕ್ರಾಯ ನಮಃ ಓಂ ಶಕ್ರಾಯ ನಮಃ
0: ತ್ರಿವಾರಂ
1: ಅಂಡ್ ವಿ ವಿಲ್ ಸ್ಟ್ಯಾಂಡ್ ಅಪ್ ಅಂಡ್ ವಿ ವಿಲ್ ಮೇಕ್ ಫೈವ್ ಪರಿಕ್ರಮ ಆಫ್ ದ ಯಜ್ಞ ಕುಂಡ್ ದೆನ್ ವಿ ವಿಲ್ ಗೋ ಟು ದ ಹೌ ಟು ಸೇ ನವಗ್ರಹ ವಿ ವಿಲ್ ಮೇಕ್ ದ ಪ್ರಣಾಮಾಸ್ ದೆನ್ ಆಫ್ಟರ್ ವಿ ವಿಲ್ ಕಮ್ ಟು ದ ಸರ್ವತೋಭದ್ರ ಮಂಡಲ್ ದೆನ್ ಷೋಡಶ ಮಾತ್ರಿಕಾ ದೆನ್ ವಿ ವಿಲ್ ಗೋ ಟು ಮೇಕ್ ದ ಪ್ರಣಾಮಾಸ್ ಟು ದ ವೇರ್ ವಿ ಡನ್ ದ ಭೂಮಿ ಪೂಜನ್ ವೇರ್ ಇಸ್ ದ ಫ್ಲವರ್ಸ್ ಯು ಕ್ಯಾನ್ ಸಿ ದೆನ್ ವಿ ಕ್ಯಾನ್ ಕಮ್ ನೌ ಸೆಂಡ್ರಾಜಿ

0: ಉರ್ವಾರುಕಮಿವಂದನಾತ್
1: ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ವಂದನಾತ್ ಸ್ವಾಹಾ. ಓಂ ತ್ರಿಷ್ಟುಭು ಛಂದಸೆ ಸ್ವಾಹಾ. ಓಂ ತ್ರಿಷ್ಟುಭು ಛಂದಸೆ ಸ್ವಾಹಾ. ಓಂ ತ್ರಿಷ್ಟುಭು ಛಂದಸೆ ಸ್ವಾಹಾ. ಓಂ

ಶ್ರೀ ಸ್ವಾಮಿ ಮಾಧವಾನಂದ ಜಿ ಭಗವಾನ್ ಕೀ ಜೈ. ವಿಶ್ವ ಗುರು ಮಹಾಮಂಡಲೇಶ್ವರ ಸ್ವಾಮಿ ಮಹೇಶಾನಂದ ಜಿ ಗುರುದೇವ ಕೀ ಜೈ. ಶ್ರೀ ದೇವ ಪುರುಷ ಮಹಾದೇವ ಕೀ ಜೈ. ಶ್ರೀ ಅವತಾರ್ಪುರಿ ಜಿ ಮಹಾರಾಜ ಕೀ ಜೈ.